0: ಗಾಯವಟ ಹಿನಾ ಬೆಳಿ ಸಿಂಧುವಹನ್ನ ಟಿವಿ ಪ್ರೈಮಿ ಚಮ್ ಎಂ ಚಾರು
1: ಸಾಧೇ ದಿನವಲ ಸಮಸ ಹತರಟ
0: ಸಮ ಅನುಗ್ರಹಾಯ
1: ಮಾರ್ಕ್ಸ್ಮನ್ ಸಮೂಹ ವ್ಯಾಪಾರಿ ವಿತಿನ್ ಗೆನ್ ವಾಪಿತ ಹರಿನ ದ ನವನಿಮಾವಕಿನ್ ಎನ್ನ ಡೋ ಮಾಸ ವಂತ್ರಿ ವಿಕೆಟಿ ಮಿಯಂತ್ರಕ ಸಾದಂಬರ ಹಿಮಿಕರುವಿಕ ವನ್ನ ಅದು ಮಾಮು ತನ್ನ ಬಿಂದು ಏಕ ಏಕ ಹತೈ ಹೈಸೇ ಹತ್ತ ನಮಯ ಪಂಸೇ ಹತ್ತ ನಮಯ
0: ಸಹಯೋಗಿತಾ ಅನುಗ್ರಹಾಯ රන් පවුමට උපරිම මුදල අපෙන් ලක්ෂයටම පොලිය රුපියල් 480ක් විතරයි. ගනුදෙනුවයි රත්තරන්. පල්ලි ගුරුගේ රන් අය.

0: ದೋರೆ ಗಂಗೆ ತಲು ನಹೀನ ಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ತಬನ ಕೋಟಿ ಅಟೆ ಎನ್ಎಲ್ ವಿ ದನಡಿ ದಹನೆ ಲುತುರೈಯೆ ಪ್ರತಿ ಸಂವರ್ಧನೆ ತೆನಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟತ್ ದಿನವಟ ದನನಿ ದಹನೆ ಬಿಳದೀಗೆನ ಒಬ ಕೋಟಿಪತಿಯ ಕುವನ್
3: ಲಖನೆ ಬುದ್ಧ ರಶ್ಮಿ

ಮಾಡೋಣ. ಆದರಣೀಯ ಸಹೃದ ರಸಗೊತ್ತುನಿ ಅದತ್ ಪ್ರವೀಣೆಯನ್ನ ಹಾಯದಿನಕ್ಕೆ ಮಧುರ ಸ್ವರೇನ್ ರಸಗ್ಯಾನ್ನು ಅಗಾರವಾದ ಲಖನ ಸದದಿಯ ಧಾರಹ ಮಾರಕರ ಮೆನ್ನು ಬಲಗಿ ನಗಿರ್ಲೆ ಅನ್ನುವತ ಅವಸರಾಯ್ ಅಪಿ ತವತ್ ಸತೀಕಿನ್ ಮುನಗೆಹೆಮ್ ಮಮದ ಸುಂದ ಸಂತೆ ಪ್ರಾರ್ಥನಾ ಕನುಗುತ್ತೆ ಪ್ರೇಮ ನಿಜರಾಯ್.